0: ಮಾಡೆ ಜಾಜಾ
1: ತೋರು ಮೋರು ಜೋಡಿ ಜಾವುಡಿ ಪಕ್ಕರ ತಳನ ಅವ್ತಾವ್ರಿ
2: ರತ್ತನಿ ಗಜ ಗಮನಿ ತುಲಭ ನಿಜ ಮೋರ ಘರಣಿ.